ಅತಿಥಿ ಪಾಚುವೆ ಬ್ರಿಟಿಷರ ಸದನ ವಂಚಿಸುವಂತಹ ಮುಖ್ಯಕರಣ ಬಡ ಮಗನ ನಂಬರ್ ಒನ್